0: ದ್ವಂದ್ಯ ವಾಲು 8 PM ಯೋಳ ಮಚ್ಚಿ ನಿನ್ನ ವಾಂಗುರ ಕಾಜೆ ಮರ್ಕ್ಳು ಯಾವಲ್ಲು ಉರ ನಮ್ಮಿರ
1: ಕಾ ನೆಕ್ಸ್ಟ್ ತಾವು ನಮ್ ಪಿ ಎಂ ಮರ್ಕ್ ತಾವು ದಾವು ಅಂಗೆದ ಕಮರ ತುಗಳ ಕಮ ಮುಳುಗೋಯ ಗಾಕು ಎಲ್ಲ ಚೂದ ದಾವು ಯಾಕ ಬಿಚ್ಚ ಕುಂಗೋಯದ ದಾವು ತುಮಂಗೆ ಇರೋ ನಿಮ್ಮಳಂಗ್ ತುನಿದ ಬಿಚ್ಚ ತಾವು ಯಾ ಮಾ
2: ಯೋ ಅರ ಯಾ ಕೊಮುಳುಗು ಕಲವಿನ ಕುಪ್ಪಿಂಗಾರ ಕಾ ಪಾಪುರು ಅರಗಾರ ಅವರ ತಾವು ಅರ ತುದೊಳ ಕಳಮೈನ್ ನೀರ್ ಪುಯ್ ಕಾ ಅಟ್ಟಿಲಿ ಪುಯ್ ಮುನಿ ಬಿರಿ ಬಮ್ಮನ್ ವಲಾಲ ಗುರು ನಂಗಲ್ ಮಿರಿ ಮಳ ಪಳಿ ಮಿರಿ ಕೊಕ್ಕೋ ಗಾಲ ನೀರಿ ನಮ್
3: ಮಲಾಂಗು ಕೊಕ್ಕೋ ನಮ್
2: ಕೊಕ್ಕೋ ಗಾಲ ವಲಾಂಗ ದುಡಿ ಗುಳು ಮಕ್ಕಳ ಗುಳು ಆರ ಗುಳು ಕುಕ್ಕುಂಗಲ್ ಜವರಂಗೈ ಪುಟ್ಟುರಂಗೈ ತಲಂಗೈ ಮಕ್ಕರನಾಂಗಲ್ ವಿಳಿಪ್ಪುನ್ ವಾಂಗ ಐಲೆಂಡ್ ರೊನ್ನು ಉನ್ನಿಲಿ ಮಡ ಕುಮರು ಡೋ ಮಿನ್ನ ಮಿನನ್ ಮಡ ನವಿನ್ ಅಟ್ಟಿಲಿನ್ ಮಡನ್ನ ನಮಿನ್ ಅಟ್ಟಿಲಿನ್ ಮಡನ್ನ ನಮಿನ್ ಕುಮರು ಡೋ ಮಿನನ್ ಮಡ ಉನ್ನಿಲಿನ್ ಮಕ್ಕರಂಗಳು ವಾಂಗ ಪಲಾಂಗೈ ವಾಂಗ ಅಟ್ಟಿಲಿ ವೈ ಪಂದಿದ್ವಲ್ಲ ಮರಿಚಿ ಪಿಚ್ಚರಂಗೈ ನನ್ಗೆ ಅಟ್ಟಿಲಿ ಹಂಗೈ ನನ್ಗೆ ವಾಂಗಿರ್ಕ ಬೀಂಗಳು ಮರಿಚಿನ್ ಪರಾಳಿಂಗು ಕುಕ್ಕುಂಗಾರ ಬೀಂಗಳು ಮಳ ಪಳಿ ಮಿರಿ ಕುಕ್ಕುಂಗಾರ ಪಲಾಂಗಾರ ಮರಿಚಿನ ದುವಾನಾಂಗಾರ ಮಕ್ಕಳ ದಿಂಕಿಂಗ್ ನುಂಗು
3: ವಾಂಗ
2: ತುಂಗಾಂಗೈ ಉನ್ನಿ ಮಳೆಂಗ ಅಟ್ಟಿಲಿ ಕಬಾಬಾ ಮಿರಿ ನನ್ಗು ಇರ್ಕೋಮ್ ನವ್ಯ ಮರಿಚಿನ್ ಮೇಲೆ ಮಡಕ್ಕನ್ ಬಾಬಾ ಬಿರಿ ನನ್ಗೆ ಉಂಗೀರ್ಕೊಂ ಕಂಗೈ ಅಟ್ಟಿಲೆ ಬಿರುವಂಗೈ ಕರ್ವಂಗ ನನಗೆ ಒಂದು ಇಂಗೀರ್ಕ ಅದನ್ನು ಕಲ ಅಟ್ಟಿಲೆ ವಲ್ಜ ಕಮಳು ಕೊರ್ಕೋಲ ಹಂಗೆ ಮಿರಾಮ್ ಮೈ ಬಾಪ ಮಿರಿ ಉತ್ತರು ಅಂಡಿ ಮಿರಿ ಪಲಂಗೈಂದು ಯೋತ್ತು ನೀವು ವಂಗನ್ ಕೋ ಅಮ್ಮ ಅಲಿ ಬಲ್ಲನ್ ನಾ ಅಲಿ ಗುವಾಯ್ ಮನಿತ್ತುರ ಕೊದು ನೊಪ್ಪ ಮುಂದ